ನಾನು ತುಮರೇ ಸರಣ ಪುರುಕ ಭಗವಾನ್ ಸರ್ಬ ಕುಂಠ ಮುಕ್ತ ಮೋಹಪಾಯ ಏಕ ನಿಮಕ್ ಹರಕೆ ಗುಣಗಾಯ ಅನಕ ರಾಜ ಪೋಗಬಡೆಯಾಯ ಹರಕೆ ನಾಮಕಿ ಕಥಾಮಾನ ಪಾಯ ಪವಭೋಜನ ಕಾಪರ ಸಂಗೀತ ರಸನಾ ಜಪತಿ ಹರ ಹರಣೀತ್ ಪರಿಸೋ ಕರ್ಣಿ ಸೋಭಾತನ ಮಂತ್ ಹೃದಯ ಬಸೆ ಪೂನ್ ಗುರುಮಂತ್ ಸಾಸಂಗ ಪ್ರಭ ದೇಹೋ ನಿವಾಸ.

ಭಗವತ್ ಮಾತಾ ಪಿತಾ ಕಡಾಮ ಸಾತ್ ಸೇವ ಪವಿತ ಸಂಗತ ಸಭಾಯ ಕಹೇ ನಾನಕ ಸೇ ಪವಿತ ಜಿನ್ನಿ ಗುರುಮುಖ ಹರತ್ಯಾಯ ನ ಜಾಯೇ ಸಹಸಾ ಕಿತೇ ಸಂಜಮ ರಹೇ ಕರ್ಮ ಕಮಾಯ ಮತೋ ಸಬ್ದ ಲಾಗೋ ಹರ್ಷ.